ಪುರಗಣ ತ್ರಿದಿವಂ ಪ್ರಯಾದೇ ಶಂಭೋ ತದೀಯ ಶುಭ ಭಸ್ಮದ ಪಂಚಕೃತ್ಯೇ ಇಚ್ಛಾಸ್ತಿ ತ್ವಮಸಿ ಕುಂಡಲಿನಿ ಚ ಬಾಲ ಶ್ರೀ ಕೃಷ್ಣ ಮಾರಿ ಗಿರಿಜೇ ತವ ಸುಪ್ರಭಾತಂ

ಕರೈ ಸಕ್ತ ಮಹರ್ಷಿ ಗಣೈ ಅವೇದ್ಯೇ ಶ್ರೀ ಕೃಷ್ಣ ಮಾರಿ ಗಿರಿಗೆ ತವ ಸುಪ್ರಭಾತ.